0: Joo, tämä on meidän TV, joo, täällä ei näytä tämä rakkaa.
1: Nukaakaan, rakkaa.
2: Tuonka mulla ole vankpa mulla, vähä?
1: 1, 2, 3, 4, 5.
3: Ja kakaan jää.
1: 1, 2, 3, 4, 5.
3: Vähä vankpa mulla.
1: Tämä on bara lukkaa rupaa mannaa. 3, 2, 3, 4, 5. Tämä on bara lukkaa rupaa mannaa. Tjallangala ootajanen vitpiksgala lukana. Mm. Ja nyt kalkkeella pidetään on altjärana dalalaktinana. Pidetään varoilla viinnaamme ja teekkäin. Kun tiedän, kun pidetään pidetään. Nauttuun aran ja varoilla viinnaamme. Sovi juu. Kakkaan pora juu. Penaata jäädä rakkaamalla.
0: Pumuru elämäti.
1: Niin. Tuolla ja paljon ei teekä, kalikmaa ja marakkari. Tuolla paljon kalikmaa. Anguina paljon ei karua ja ka nauvi. Nauvi, jana. Ja kumero, nauvi.
0: Joo,
1: joo. Joo, joo. Niin. Nää Bel muksa o kangabra bele. Ma. Martin ya rapta na bro shop na.
0: Mm.
1: Kula banu kono wanga. Ngalo. Ana pengane ne bana rai ora. Unye na bro ngat tele shop. Tara na ora. Na ko unye na bro tara na ora. Kadua la nyu record jeng ngora. Kadel cina. Mula ngulo start ninge teng ngobala ngi education center na adult education center na. Teng ngala. 1 2 3 Kadual na lele pun sen amrentara ora. Na bele ga child care center na ngai tenga bla. Undi na na pungwa nga amrentara ara me na noi gold mali.
0: Hmm.
1: Pa tang ni no ya. Ala kadwa nga yo. No ya. Workshop kadual la bale ni nursery undi na pungwa ako technical school ako.
0: Yeah.
1: Paling ni pun post primary orang ko unyi 10 ko, iya 10 ko kalau pun ko na unyi school post primary wala lelakanya. Ada unungu yang ora ambil wang kalau pun na, angunyi wang ana pun ko kaya jauh education center ngatil ko.
0: Hmm.
1: Angunyi lingar ngatil ya school ada orang la na 15 na milenya. 16 million ya bla bla yang le marti no ku kam work experience ko literacy jama taruk yo ru taruk karang hatin jama literacy center ngara ngi ku ngatin ngi first pun jama ngara yo gol ngana pun le ta kar ga paman
0: agara jo tem
1: gol ngana pun le finish chat mari shop li rupiah le jama ada pun nya Ako, ano bro?
0: Naalin.
1: Tuan na lang, uro na, uro na. Una ka lalo niya, ipala na yung market niya. Ipala na. Pala yun na bro lang. Panigit niya na bro, tawang na takaan na. Pero nga na pala mo rin.
0: Niin?
1: Walang ka di ka. Panigit na di ka na, takul di ka na, everything na ka.
0: Wow.
1: Ngata di ba, ano na bro, drink ka bro.
0: Abro?
1: Lau ena bro, wang ana mati na bro, dia minyak teh karo. Dia ngapa langun ni tiga sibek karo. Tengah kalau. Telo pan bapu melil yulunganya rikau ko binural balanya lah. Berangi pun saya kalau mil minyak yulunganya. Ali dia yang anak perungu kayul kalan ini.
0: Baful nak
1: kalan ni nak mengulir dengannya. Kalau ngaji nak punya kalan yang tu namanya. Hati punya. Mula kaya lo. Anu malah berikan orang yang orang yang orange warna apa ni? Nih tu ni. Banyak berukur tu ni. Wih, kalau mix. Banyak rulem nabi nane nih kau dah nanya. Aku paling ni matinya ni. Nih kaya kau dah nengar kula. Bila lumur, lumur. Kalau aku nak panik lecet lah, kan ada banyak friends kuih kan.
3: G'day, I'm Troy Casadaly. You're tuning to Yungle Radio. Please don't move that dial because there's going to be great music coming right up.